Radi do bi ye juma ni pa ne sori kasefo nti jama moni nyakopo be tuli na ye juma ubia wo bo jama ye wo nyakopo be tuli na ye juma odofo so ya me do bi be ye juma diso ba bo amaniasa wo ye boye wo ye boye ana so ya me do bi be ye juma diso ba bo amaniasa ojo ni pa we be ye juma ti se ade obeye no